0: ಕೇವಲ ಪ್ರೇತ ಭೂಮಿಯೇ.
1: In fact, the heart of the rest of love is a barren land.
0: ಈ ಪ್ರೇಮ ಪವಿತ್ರಮೈನಟುವಂತಿ ಯೊಕ್ಕ ದಿವ್ಯತ್ವಾನ್ನು ನಿರೂಪಿಸುವಂತಿದೆ.
1: It is the love that proves and demonstrates the sacred divinity.
0: ಸರ್ವತ್ರ ಅನಿಂದಿ ಉನ್ನತವಂತಿದೆ ಪ್ರೇಮ ಒಕ್ಕಟಿಯೇ.
1: It is this love which is pervasive all over.
0: ಪ್ರೇಮನೆ ಪ್ರತಿ ಮಾನವನ ಕುಡನು ಏಕತ್ವಂಗಾ ನಿರೂಪಿಸುತ್ತನದಿ.
1: It is this love that unifies mankind.
0: ಮಾನವನಿಯಂದಿನಟುವಂತಿ ದಿವ್ಯತ್ವಮು ಮಾನವನಿಯಂದಿನಟುವಂತಿ ಸತ್ತ ಸ್ವರೂಪಮನು ಏನಾಡು ದಿವ್ಯ ಭಾವಂಗೋ ಮಾರ್ತನು ಆನಾಡೇ ಈ ಏಕತ್ವಮನೆ ಪ್ರೇಮವು ಪ್ರಕಾಶಿಸುತ್ತದೆ.
1: That day the selfishness is given up. That day when we awaken, kindle the latent divinity, there will be unity in this world.
0: ಕನುಕ ಪ್ರತಿ ಮಾನವನು ಕೂಡ ಹೃದಯಮಲೋ ಪ್ರೇಮ ನಿಂಪುಕೋವಾಲಿ.
1: Therefore, everyone must fill their hearts with love.
0: ಪ್ರೇಮ ರೂಪಮು ಬ್ರಹ್ಮಂಬು ಪ್ರೇಮಮಯಮು ಪ್ರೇಮ ಪ್ರೇಮತೋ ಸಂಧಿಂಪ ನೀ ಮಮಗುನು.
1: God is love. Love is God. There should be connection, love to love.